asase no ma no, wo ne wo mma ne wo nkoa, na fa so ababra, na wo wuraba nya aduane ni. Na wo wuraba Mefiboset deɛ, ɔbɛdidi me pono so daadaa. Nso na Siba wɔ mmabarima dunum ne nkoa aduonu. Na Siba ka kyerɛɛ ɔhene sɛ, sɛ me wura ɔhene ahyɛ n'akoa no nyinaa no, saa na wakoa bɛyɛ. Na ɔhene kaa sɛ, Mefiboset deɛ, ɔnidi me pono so sɛ ɔhene ma mu bi. Na Mefiboset wɔ ɔbabarima kumaa bi a wɔfrɛ no Mika. Na wɔn a wɔte Siba fie nyinaa yɛ Mefiboset nkoa. Na Mefiboset tenaa Yerusalem. Na ɔhene pono so na na ɔdidie daadaa.